0: ಲಿಸ್ನಿಂಗ್ ಟು ನಮಸ್ತೆ ಹಲೋ ಆದಾಬ್ ಆನ್ ಆಕಾಶವಾಣಿ 101.9 ರೈನ್ಬೋ ಅಟ್ FM. ನಾವ್ ಯು ಹ್ಯಾವ್ ಹರ್ಡ್ ಎ ಬ್ಯೂಟಿಫುಲ್ ಸಾಂಗ್ ಸಂಗ್ ಬೈ ರಾಡ್ವಿಕ್ ಡೇವಿಡ್ ಸ್ಟೀವರ್ಟ್, ಬಾರ್ನ್ ಆನ್ 10th January 1945. ಹೀ ಈಸ್ ಎ ಬ್ರಿಟಿಷ್ ಸಿಂಗರ್ ಆ್ಯಂಡ್ ಸಾಂಗ್ ರೈಟರ್ ನೋನ್ ಫಾರ್ ಹಿಸ್ ಡಿಸ್ಟಿಂಕ್ಟಿವ್ ರಾಸ್ಪಿ ಸಿಂಗಿಂಗ್ ವಾಯ್ಸ್. ಸ್ಟೀವರ್ಟ್ ಈಸ್ ಅಮಾಂಗ್ ದ ಬೆಸ್ಟ್ ಸೆಲ್ಲಿಂಗ್ ಮ್ಯೂಸಿಕ್ ಆರ್ಟಿಸ್ಟ್ ಆಫ್ ಆಲ್ ದ ಟೈಮ್, ಹ್ಯಾವಿಂಗ್ ಸೋಲ್ಡ್ ಮೋರ್ ದ್ಯಾನ್ 20 million records worldwide.
1: Absolutely. So the lyrics that you listen to, I need you when I close my eyes, and that's where all that I wanted to give you, the only heartbeat away. And one of the finest songs that you can ever listen to, as far as the love is concerned. So we are going to go a little closer now to 11 o'clock, because we have a break to take at 11 for the news headlines. We'll quickly rope in another song, and this time from Hindi, Anand Film, and no brownie points for guessing.